0: ಮಹಾನವರೇನ್ ತನಗ ವೆದನು ಯೋಷಿತ ಪ್ರಣಾಂದು ಬೆಮುಲಿನ್ ತನಗ ವೆದನು ನದೇಗಾ ಪ್ರದರ್ಶನಿ ಪೂಕುಡಿಯನ್ ತನಗ ವೆದನು ಯಶೋಧರ ರಾಜಗುರು ಏಕರೆ ತಮೈ ತಮಂಗೆ ಹಂದ ಪ್ರತಿಭಾವ ಎಲಿದಾಕೋಯ್ ಏಟ ಲಭಿಚ ವಿಷಯ ಕೊಯ್ ವಕೇದಿಗಿಲ ತಪಿ ಮತಕ್ಕರಗತ್ತ ಮೇ ಪಯ ಅವಸಂ ಅಪೇ ತರಂಕರುವ ನವದಿನಿಕುಗೆ ವಿನಿಶ್ಚಯ ವಿತರಾಯಿ ತವತ್ ಕೇಪ ದಿನಕ್ಕೆ ಹಂಡ ಪ್ರತಿಭಾವಿದ್ರಿ ಪಾತುನೆ ಕೊಯ್ಯಾಕಾರ ಒಟ ದಾಲಬನು ವಿನಿಶ್ಚಯ ಕೊಯ್ಯುವಾಗಿದ್ದೇ ಅಪಿಟ ಮತಕ್ಕರ ಗಾನದ ತೇನ ಮೇಲಂಗಟ ಕಳುತುರಿನ ತರಂಗ ವೆದನು ಸುಮೇಧ ಲಕ್ಮಾಲಿ ಮಾರವಲಿನ್ ತರಂಗ ವೆದನು ಕ್ಯಾಸ್ಪರ್ ರನ್ವಲ ಒಬ್ಬ ಸೋದನ ಮಿಣಸಿಟಿನ್ ಅಪಿ ಒಬೇದಾಗಿದ್ದ ಗಾನ ಕಲೆ ಕೊಯ್ಯಾಕಾರ ಕೇಳ ಪ್ರತಿಪ್ರಕಾಶನ್ ಪಾಸ್ ಮತಕ್ಕರ ಗಾಡಿಮ
1: ದಶಕ ತುನಕ ಅಖಂಡ ಅಭಿಮಾನಿಯ ಸಮಗಿ ನವತಮ ರೇಡಿಯೋ ರಿಯಾಲಿಟಿಯ ಲಖಂಡ ಗೋಲ್ಡನ್ ವಾಯ್ಸ್ ಸರ್ವ ಸಂವಿಧಾ ಬದಾದ ಸಹ ಸಿಕುರಾದ ದಿನಕವ ಪಸ್ಪುರು ಎಕೆಸಿಟ ಹತ್ತಿರ ದಕ್ವಾ ಲಖಂಡ ಗೋಲ್ಡನ್ ವಾಯ್ಸ್.

ಗೀತೆ ಹಿಂದೆಗೆ ಅಬ್ಸಾರ್ಬ್ ಕರೆಗಿನ ಗೀತೆ ಜಾಯ್ನ್ ಆಗ್ರ ಸಹ ಹಾಗೆ ಅಂದ್ರೆ ಉಚ್ಚಾರಣೆ ಆಗ್ತೀಯ ನಾವು ಅಂದ್ರೆ ಪಹದಿಲಿ ಗೀತೆ ಮಂಗೇ ಬಳ ಬರ್ತೀನ ತವತ್ ಶೈಲಿಗೆ ಗೀತೆ ಹಾಕುವ ಟ್ರೈ ಕರೋತಿ ಇಲ್ಲಂಗ ವಾಟೆ ಹೊಂದಿ ಕೇಳ ವಾಟೆ ಹಕ್ಕಿ ಯಾವತ್ತೀನಿ

ಇವಲಿ ಪಿರಿತ ಯಮೆಕುಟ ಪುಲುವನ್ನ ಉದಯ ಭಾವಿತ ಕರಂಡಟ ಎಸೇತ್ ನೊಮೆತಿನ ಶ್ರವಣೆ ಕರಂಡ ಕ್ರಮ್ಯ ಯುದಾಗತ್ ಮೇ ಕುಮನ ಆಕಾರಕ್ಕೆ ಗುವಾತ್ ಮೇ ಏಕಾಂತ ಆಶೀರ್ವಾದ ಶತಕ್ ಸಾಧ್ಯ ಯಹಪತಕ್ ಸಲಸಿನವಾಮಾಯಿ.